ಕೇವದ ಸಜಾ ಪ್ರಥಮ ಸಂಸಾರ ಏಕರೂಪನುಪ ಸ್ವರೂಪಾ ರಂಗ ಪಯೋ ರಾವ ಕೈಂ ಪುಪಾ ಅಂಡಜ ಜೇರಜ ಸೇತಜ ಕಿನ್ನೀ ಓತ ಪುಜ ಖಾನ ಬಹೋರ ರಚ ದಿನೀ ಕಹೂ ಫೂಲ ರಾಜಾ ಬೈಠಾ ಕಹೂ ಸಿಮಟ ಪಯೋ ಶಂಕರ ಕೈಠಾ ಸಗರೀ ಶ್ರೇಷ್ಠ ದಿಖಾಯೇ ಚಂಪವ ಆದಿ ಜುಗಾದ ಸ್ವರೂಪ ಸುಜಂಪವ ಅಬ ರಕ್ಷಾ ಮೇರಿ ತುಮ ಕರೋ ಸಿಖ ಉಭಾರ್ಯ ಸಿಖ ಸಂಗ್ರೋ ದುಷ್ಟ ಜಿತೇ ಉಠ ಬದ ಪಾತಾ ಸಕಲ ಮಲೇಶ ಕರೂರಣ ಕಾತಾ ಜೇ ಅಸ ಪುಜ ತವ ಶರಣಿ ಪರೇ ತಿನಕೇ ದುಷ್ಟ ದುಖತ ಹವೈ ಮರೇ ಪುರುಖ ಜಮನ ಪಗ ಪರೇ ತಿಹಾರೇ ತಿನಕೇ ತುಮ ಸಂಕಟ ಸಭ ಟಾರೇ ಜೋ ಕಲ್ ಕೋ ಇಕ ವಾರ ತೇ ಆಯೇ ಹೈ ತಾ ಕೇ ಕಾಲ ನಿಕಟ ನಹಿ ಆಯ ಹೈ ರಕ್ಷಾ ಹೋಏ ತಾಹೇ ಸಭ ಕಾಲಾ ದುಷ್ಟ ರೇಷ್ಟ ಟರೇ ತತ್ಕಾಲಾ ಕೃಪಾ ದೃಷ್ಟ ತನ್ ಜಾಯ ನ ಹರಿಹೋ ತಾ ಕೇ ತಾಪ ಧನ ಕಮೋ ಹರಿಹೋ ರಿದ ಸಿದ್ಧ ಕರ್ಮೋ ಸಭ ಹೋಈ ದುಷ್ಟ ಸ್ವ